ಇನ್ನು ಮಾಡಿ ಬವಿ ಬಳಕ್ ಬವಿ ಬಳಕ್ ಬವಿ ಬಳಕ್ ಪಟ್ ಪಟ್ ಪಟ್ ಪಟ್ ಪಟ್ ಪಟ್ ಪಟ್ ಪಟ್ ಪಟಟ್ ಪಟ್ ಪಟಟ್ ಪಟ್ ಪಟಟ್ ಪಟ್ ಅಸ್ತಾಯ್ ನೈ ಕಮತ್ ಉರಕ್ ಅಸ್ತಾಯ್ ನೈ ಕಮತ್ ಉರಕ್ लाखाहून न्यारा तुझ्याकडे तोरा लाखाहून न्यारा तुझ्याकडे तोरा डोळ्यात काही न्यारी चमक